0: community mu say ka wo bua wo ma in ka say problem na da wo so ne ka ni wo so
1: yes
0: me ka chira wo
1: amen
0: in ka de ani wo so wo ye utim den den den den den den den den wo feel say sika na nyame de ma ro de ma wo keke nyame a first sika na ma wo keke
1: yes
0: because nyame de sika de ma wo say fa bua wo abusua
1: yes
0: wo abusua suru omusu no adu awradi anim
1: yes
0: o ma